ಇರ್ಲಿ. ಮಿತಕೋ ದಿ ಥುಕು ನೆಂಕ ಹೊಸ ಕೋವಾಡೋ ನಾ ಝುನೋ ಪೆಚರೋ ವಿರಿ ಅನ್ಯೋ ಖನ ಮಿತಕೋ ಆಥಿಯಾನಾ.